ಲೋಚನಾ ಖಡ್ವಾಂಗಾದಿ ಪ್ರಕರಣ ವದನೈಕ ಸಂವಿತ ಪಾಯಸಾನ್ನ ಪ್ರಿಯ ತ್ವಸ್ಥ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಗಿನೀಶ್ವರಿ ಅನಾಹತಾಬ್ಜನಿಲಯ ಶ್ಯಾಮಾಭಾವದನ

ಸಕ್ತ ಹೃದಯ ಕಾಕಿನಿ ರೂಪಧಾರಿಣಿ ಮೂಲಾಧಾರಾಂಬುಜಾರೂಢ ಪಂಚವಕ್ತ್ರಾಸ್ತಿ ಸಂಸ್ಥಿತ ಅಂಕುಶಾದಿ ಪ್ರಹರಣ ವರದಾದಿ ನಿಷೇವಿತ ಮುಗ್ಧೌದನಾಸಕ್ತ ಚಿತ್ತ ಸಾಕಿನ್ಯಂಪ ಸ್ವರೂಪಿಣಿ ಆಜ್ಞಾ ಚಕ್ರಾಂಚ ನಿಲಯ ಶುಕ್ಲವರ್ಣ ಷಡಾನನ ಮಜ್ಜಾ ಸಂಸ್ಥಾ ಹಂಸವತಿ ಮುಖ್ಯ ಶಕ್ತಿ ಸಮನ್ವಿತ ಹರಿದ್ರಾನ್ನೈಕರಸಿಕ ಹಾಕಿನಿ.